0: ಐನ ದುಪಾರಿ ಗೌಳನ ನಾರಿ ಆಲ್ಯ ಯಮುನಿ ವರಿ ಖುಷಾಲ ಸೋಡುನ ದಿನ ಜಳಾವರ ನಕ್ಷಿ ಚಾಘಾಗರಿ ವಸನೆ ಸುಟಲಿ ಅಲಗತ ಪಡಲಿ ಓಲ್ಯಾ ಕಾಠಾವರಿ ಥುಮಕತ ಗೋಪಿ ಜಳಾತ ಶಿರಲ್ಯ ಉಠಲಿ ಕಾಶಿರ ಶಿರಿ
1: ಗೋಪಿ ನಾನ್ಯಾತ್ ಹೋತ್ಯಾ ದಂಗ ತೋಚ ಆಲ ಸಕಾಸೆ ರಂಗ ಗೋಳಾ ಕರುಣ ವಸ್ತ್ರ ಸಾರಿ

ಕಾಯ್ತೈತ ಧರಿ ಕೃತಿ ತಗಡ ಕಾಯ್ತೈತ ಧರಿ ಕೃತಿ ತಗಡ ಕಾಯ್ತೈತ ಧರಿ ಕೃತಿ ತಗಡ ಕಾಯ್ತೈತ ಧರಿ ಕೃತಿ ತಗಡ ಕಾಯ್ತೈತ ಧರಿ ಕೃತಿ ತಗಡ ಕಾಯ್ತೈತ ಧರಿ ಕೃತಿ ತಗಡ ಕಾಯ್ತೈತ ಧರಿ ಕೃತಿ ತಗಡ ಕಾಯ್ತೈತ ಧರಿ ಕೃತಿ ತಗಡ ಕಾಯ್ತೈತ ಧರಿ ಕೃತಿ ತಗಡ ಕಾಯ್ತೈತ ಧರಿ ಕೃತಿ ತಗ